ಕಥಯಿಸ್ತು ಮೇ. ಭಾರತವರ್ಷ ದೇವಭೂಮಿ ಇತಿ ಕಥ್ಯತೆ, ಅತ್ರ ವಿವಿಧಾ ಉತ್ಸವಾ ಪರ್ವಾಣಿ ಯಾತ್ರಾ ಚ ಆಚಾರ್ಯಂತೆ. ತೇಸು ಪರ್ವಸು ಒಡಿಶಾ ರಾಜ್ಯಸ್ಯ ಪುರಿಧಾಮ್ನಿ ಆಯೋಜ್ಯಮಾನಾ ಶ್ರೀ ಜಗನ್ನಾಥಸ್ಯ ರಥಯಾತ್ರಾ ವಿಶ್ವಸ್ಮಿನ್ ಜಗತಿ ಪ್ರಸಿದ್ಧಾ ವರ್ತಂತೆ. ಇಯಂ ಯಾತ್ರಾ ಪ್ರತಿವರ್ಷಂ ಆಷಾಢಮಾಸಸ್ಯ ಶುಕ್ಲಪಕ್ಷಸ್ಯ ದ್ವಿತೀಯಾ ತಿಥೌ ಪ್ರಚಲತಿ. ಅಸ್ಮಿನ್ ಮಹೋತ್ಸವೇ ಕೇವಲಂ ಭಾರತಸ್ಯೈವ ನ ಅಪಿತು ಸಂಪೂರ್ಣ ವಿಶ್ವಸ್ಯ ಲಕ್ಷಶಃ ಭಕ್ತಾಃ ಪುರುಷೋತ್ತಮ ಕ್ಷೇತ್ರಂ ಪುರೀಂ ಸಮಾಗಚ್ಛಂತಿ. ಭಗವಾನ್ ಜಗನ್ನಾಥಃ ತಸ್ಯ ಅಗ್ರಜಃ ಬಲಭದ್ರಃ ಭಗಿನೀ ಸುಭದ್ರಾ ಚ ತ್ರಯಃ ಅಪಿ ರಥೇ ಆರೂಹ್ಯ ಮೌಷಿಮಾಂ ಮಂದಿರಂ ಗುಂಡಿಚಾ ಮಂದಿರಂ ಗಚ್ಛಂತಿ. ಇಯಂ ಯಾತ್ರಾಃ ಭಕ್ತೇ ಶ್ರದ್ಧಾಯಾಃ ಸಾಮರಸ್ಯಸ್ಯ ಚ ಅನುಪಮಂ ಪ್ರತೀಕಂ ಅಸ್ತಿ. ರಥಯಾತ್ರಾಯಾಃ ಐತಿಹಾಸಿಕಂ ಪೌರಾಣಿಕಂ ಚ ಪೃಷ್ಠಭೂಮಿ ಶ್ರೀ ಜಗನ್ನಾಥ ರಥಯಾತ್ರಾಯಾಃ ಮೂಲಂ ಪುರಾಣೇಷು ಗ್ರಂಥೇಷು ಚ ಪ್ರಾಪ್ಯಂತೆ. ಸ್ಕಂದಪುರಾಣೇ ಬ್ರಹ್ಮಪುರಾಣೇ ಪದ್ಮಪುರಾಣೇ ಚ ಅಸ್ಯಾಃ ಯಾತ್ರಾಯಾಃ ಸವಿಸ್ತರಂ ವರ್ಣನಂ ವರ್ತತೆ. ಏಕಸ್ಯಾಂ ಪೌರಾಣಿಕ ಕಥಾಯಾಂ ವರ್ಣಿತಂ ಯತ್ ದ್ವಾಪರಯುಗೇ ಭಗವತಃ ಕೃಷ್ಣಸ್ಯ ಪರಂ ಭಕ್ತ ತಸ್ಯ ಪಿತೃಶ್ವಶಾ ಗುಂಡಿಚಾ ಆಸೀತ್. ಸಾ ಕೃಷ್ಣಂ ದ್ರಷ್ಟುಂ ಐಚ್ಛತ್. ಭಗವಾನ್ ಕೃಷ್ಣಃ ತಸ್ಯಾಃ ಶ್ರದ್ಧಾಂ ದೃಷ್ಟ್ವಾ ವಚನಂ ದತ್ತವಾನ್ ಯತ್ ಸಹ ಪ್ರತಿವರ್ಷಂ ಭ್ರಾತ್ರಾ ಬಲಭದ್ರೇಣ ಭಗಿನ್ಯಾ ಸುಭದ್ರಯಾ ಚ ಸಹ ತಸ್ಯಾಃ ಗೃಹಂ ಗಮಿಷ್ಯತಿ. ಅತಃ ತಸ್ಯ ವಚನಸ್ಯ ಪಾಲನಾಯ ಇಯಂ ಯಾತ್ರಾ ಸಂಪಾದ್ಯಂತೆ. ಅನ್ಯಾಃ ಕಥಾಃ ಕಥಯತಿ ಯತ್ ಕಂಸಾಸುರಸ್ಯ ವಧಾಯ ಯದಾ ಅಕ್ರೂರಃ ಕೃಷ್ಣಂ ಬಲರಾಮಂ ಚ ಗೋಕುಲತಃ ಮಥುರಾಂ ನೇತುಂ ರಥಂ ಗೃಹೀತ್ವಾ ಆಗತವಾನ್ ತದಾ ಸಹ ದಿವಸಃ ಅಪಿ ಆಷಾಢದ್ವಿತೀಯಾ ಆಸೀತ್. ಮಥುರಾವಾಸಿನಃ ತೌ ರಥೇ ದೃಷ್ಟ್ವಾ ಅತೀವ ಪ್ರಸನ್ನಾಃ ಅಭವನ್. ತಸ್ಯಾ ಸ್ಮೃತೌ ಅಪಿ ಇಯಂ ರಥಯಾತ್ರಾಃ ಭವತಿ. ತ್ರಯಾಣಾಂ ರಥಾನಾಂ ನಿರ್ಮಾಣಂ ವೈಶಿಷ್ಟ್ಯಂ ಚ ರಥಯಾತ್ರಾಯಾಃ ಕೃತೆ ಪ್ರತಿವರ್ಷಂ ನೂತನಾನಾಂ ರಥಾನಾಂ ನಿರ್ಮಾಣಂ ಕ್ರಿಯತೆ. ಏತೇಷಾಂ ರಥಾನಾಂ ನಿರ್ಮಾಣಾರ್ಥಂ ವಿಶಿಷ್ಟಂ ಕಾಷ್ಠಂ ದಾರು ಉಪಯುಜ್ಯತೆ. ಅಕ್ಷಯತೃತೀಯಾ ತಿಥೌ ರಥಾನಾಂ ನಿರ್ಮಾಣ ಕಾರ್ಯಂ ಪ್ರಾರಭ್ಯತೆ. ತ್ರಯಾಣಾಂ ದೇವಾನಾಂ ಕೃತೆ ತ್ರಯಃ ಭಿನ್ನಾಃ ರಥಾಃ ಭವಂತಿ. ಏಷಾಂ ನಾಮಾನಿ

ವರ್ಣಃ ಆಕಾರಃ ಚ ಭಿನ್ನಾಃ ಭವತಿ. ನಂದಿಘೋಷಃ ಶ್ರೀಜಗನ್ನಾಥಶ್ಚ ರಥಃ ಉನ್ನತಿ ಔನ್ನತ್ಯಂ ಪ್ರಾಯಃ ಪಂಚಚತ್ವಾರಿಂಶತಿ ಪಾದಮಿತಃ. ಚಕ್ರಾಣಿ ಅಸ್ಮಿನ್ ರಥೇ ಷೋಡಶ್ಚಕ್ರಾಣಿ ಭವಂತಿ. ವರ್ಣಃ ಪೀತಃ ರಕ್ತಃ ಚ ವರ್ಣಃ ಅಸ್ಯ ರಥಶ್ಚ ಚೇಲಿಕಾಯಾಃ ವಸ್ತ್ರಶ್ಚ ಭವತಿ. ರಕ್ಷಕಃ ಗರುಣಃ ಅಸ್ಯ ರಥಶ್ಚ ರಕ್ಷಕಃ ಮನ್ಯಂತೆ. ತಾಲಧ್ವಜಾಃ ಬಲಭದ್ರಸ್ಯ ರಥಃ ಉನ್ನತಿ ಪ್ರಾಯಃ ಚತುರ್ಚತ್ವಾರಿಂಶತ್ ಪಾದಮಿತಃ. ಚಕ್ರಾಣಿ ಅಸ್ಮಿನ್ ಚತುರ್ದಶ ಚಕ್ರಾಣಿ ಭವಂತಿ. ವರ್ಣಃ ನೀಲಃ ರಕ್ತಃ ಚ ವರ್ಣಃ ಅಸ್ಯ ಭವತಿ ಸಾರಥಿ ಮಾತಲಿಃ ಅಸ್ಯ ಸಾರಥಿ ಅಸ್ತಿ. ದರ್ಪದಲನಃ ಪದಮಧ್ವಜಾಃ ಸುಭದ್ರಾಯಾಃ ರಥಃ ಉನ್ನತಿ ಪ್ರಾಯಃ ತ್ರಿಯಚತ್ವಾರಿಂಶತ್ ಪಾದಮಿತಃ. ಚಕ್ರಾಣಿ ಅಸ್ಮಿನ್ ದ್ವಾದಶ ಚಕ್ರಾಣಿ ಭವಂತಿ. ವರ್ಣಃ ಕೃಷ್ಣಃ ರಕ್ತಃ ಚ ವರ್ಣಃ ಅಸ್ಯ ರಥಸ್ಯ ವಸ್ತ್ರಸ್ಯ ಭವತಿ. ಸಾರಥಿ ಅರ್ಜುನಃ ಅಸ್ಯ ಸಾರಥಿ ಭವತಿ. ರಥಯಾತ್ರಾಯಾಃ ಪ್ರಮುಖಾಃ ವಿಧಯಃ ಉತ್ಸವಾಃ. ಚರಥಯಾತ್ರಾ ಕೇವಲ ಏಕದಿವಸೀಯಾ ಪ್ರಕ್ರಿಯಾ ನಾಸ್ತಿ. ಅಪಿತು ಏಷಃ ಕಶ್ಚನ್ ಸುದೀರ್ಘ ಉತ್ಸವಃ. ಅಸ್ಯ ಪ್ರಮುಖಾಃ ಚರಣಾಃ ಇತ್ಥಂ ಸಂತಿ ಸ್ನಾನ್ ಪೂರ್ಣಿಮಾ ಜ್ಯೇಷ್ಠ ಪೂರ್ಣಿಮಾ ರಥಯಾತ್ರಾಯಾಃ ಪೂರ್ವಂ ಜ್ಯೇಷ್ಠ ಮಾಸಸ್ಯ ಪೂರ್ಣಿಮಾಯಾಂ ಭಗವತಾಂ ಜಗನ್ನಾಥ ಬಲಭದ್ರ ಸುಭದ್ರಾಣಾಂ ಅಲೌಕಿಕಂ ಸ್ನಾನಂ ಭವತಿ. ಏತತ್ ಸ್ನಾನಯಾತ್ರಾ ಇತಿ ಕಥ್ಯತೆ. ಮಂದಿರಸ್ಯ ಕೂಪತಃ 108 ಕಲಶೈಃ ಸುಗಂಧಿತ ಜಲೇನ ದೇವಾನಾಂ ಸ್ನಾನಂ ಕ್ರಿಯತೆ. ಅನವಸರ ಕಾಲಃ ಅನಾಶಕಃ ಅತಿಶಯ ಸ್ನಾನಾತ್ ಭಗವಂತಃ ಜ್ವರಪೀಡಿತಾಃ ಭವಂತಿ ಇತಿ ಜನವಿಶ್ವಾಸಃ. ಅತಃ ಸ್ನಾನ ಪೂರ್ಣಿಮಾತಃ ಆರಭ್ಯ ಆಗಮೀನಿ ಪಂಚದಶ ದಿನಾನಿ ಯಾವತ್ ಭಗವಂತಃ ಏಕಸ್ಮಿನ್ ಪ್ರಕೋಷ್ಠೇ ವಿಶ್ರಾಮಂ ಕುರುವಂತಿ. ಅಸ್ಮಿನ್ ಕಾಲೇ ಭಕ್ತಾಃ ಭಗವತಃ ದರ್ಶನಂ ನ ಪ್ರಾಪ್ನುವಂತಿ. ಏಷಃ ಕಾಲಃ ಅನಾಸಕ್ ಕಾಲಃ ಇತಿ ಉಚ್ಯತೆ. ಅಸ್ಯ ಕಾಲಸ್ಯ ಸಮಾಪ್ತೌ ಭಗವಂತಃ ಸುಸ್ಥಾಃ ಭೂತ್ವಾ ನವಯೌವನ ರೂಪೇಣ ಭಕ್ತೇಭ್ಯಃ ದರ್ಶನಂ ಯಚ್ಛಂತಿ. ಕ್ಷೇರ್ಪಹರ ಸ್ವರ್ಣ ಸಂಮಾರ್ಜನೀ ಸೇವಾ ರಥಯಾತ್ರಾಯಾಃ ದಿನೇ ಯದಾ ತ್ರಯಃ ಅಪಿ ದೇವಾಃ ರಥೇ ವಿರಾಜಮಾನಾಃ ಭವಂತಿ ತದಾ ಪುರಿ ನರೇಶ ಇತಿ ಗಜಪತಿ ಮಹಾರಾಜಃ ತತ್ರ ಆಗಚ್ಛತಿ ಸ್ವಃ ಸ್ವರ್ಣ ಸಂಮಾರ್ಜನ್ಯಾಃ ತ್ರಯಾಣಾಂ ಅಪಿ ರಥಾನಾಂ ಪುರತಃ ಸಂಮಾರ್ಜನಂ ಕರೋತಿ. ಚಂದನ ಜಲಂ ಚ ಸಿಂಚತಿ. ಇಯಂ ಪ್ರಥಾ ಸೂಚಯತಿ ಯತ್ ಭಗವತಃ ಪುರತಃ ರಾಜಾ ಅಪಿ ಕೇವಲಂ ಕಶ್ಚನ್ ಸೇವಕಃ ಏವ ಅಸ್ತಿ. ಏಷಾ ಸಾಮಾಜಿಕ ಸಾಮರಸ್ಯಸ್ಯ ಪರಾಕಾಷ್ಠಾ ಅಸ್ತಿ. ಗುಂಡಿಚಾ ಮಂದಿರಂ ಪ್ರತಿ ಪ್ರಸ್ಥಾನಂ ಛೇರ್ಪಹರ ವಿಧ್ಯಂತರಂ ಲಕ್ಷಸಾಃ ಭಕ್ತಾಃ ಜಯ ಜಗನ್ನಾಥ ಧ್ವನಿನಾಃ ಶ್ರಃ ರಥಾನಾಂ ಕರ್ಷಂ ಕುರುವಂತಿ. ಪುರೀನಗರಸ್ಯ ವಿಧ್ಯಂತರಂ ಲಕ್ಷಣಸ್ಯ ಬಡದಾರಸ್ಯ ಇತಿ ನಾಮ್ನಾ ಪ್ರಸಿದ್ಧ ಮಾರ್ಗಾ ರಥಾ ಸನೈಃ ಸನೈಃ ಚಲಂತಿ. ಮಾನ್ಯತಾ ಅಸ್ತಿ ಯತ್ ಯಃ ಜನಾಃ ಅಸ್ಯ ರಥಸ್ಯ ರಜ್ಜುಂ ಸ್ಪರ್ಶತಿ ಅಥವಾ ರಥಂ ಕರ್ಷತಿ ಸಃ ಪುನರ್ಜನ್ಮ ದುಃಖಾತ್ ಮುಕ್ತಾ ಭವತಿ. ರಥೇ ತು ವಾಮನಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ದೇವಾಃ ಮುಖ್ಯಮಂದಿರತ್ ಪ್ರಸ್ಥಾಯ 3 ಕಿಲೋಮೀಟರ್ ದೂರೇ ಸ್ಥಿತೇ ಗುಂಡಿಚಾ ಮಂದಿರಂ ಗಚ್ಛಂತಿ. ತತ್ರ ದೇವಾಃ ನವದಿನಾನಿ ಯಾವತ್ ನಿವಸಂತಿ. ಇದಂ ಸ್ಥಾನಂ ಭಗವತಃ ಮಾತುಃ ಮೌಷ್ಯಾಃ ಗೃಹಂ ಮನ್ಯಂತೆ. ಬಾಹುಡಾ ಯಾತ್ರಾ ಪ್ರತಿವರ್ತನಂ ನವದಿನಾನಾಂ ಪ್ರವಾಸಾನಾಂತರಂ ಆಷಾಢ ಮಾಸಸ್ಯ ಶುಕ್ಲಪಕ್ಷಸ್ಯ ದಶಮ್ಯಾಂ ತಿಥೌ ಭಗವಂತಃ ಪುನಃ ಮುಖ್ಯಮಂದಿರಂ ಪ್ರತಿ ಆಗಚ್ಛಂತಿ. ಅಸ್ಯ ಆಗಮನಾಯ ಬಾಹುಡಾ ಯಾತ್ರಾ ಇತಿ ನಾಮ ದತ್ತಂ. ನಿವೃತ್ತಕಾಲಸ್ಯ ಇಯಂ ಯಾತ್ರಾ ಅಪಿ ತಾದೃಶ್ಯೈವ ಭವ್ಯತಾಪೂರ್ವಕಂ ಸಂಪಾದ್ಯತೆ. ಸುನಾವೇಶಃ ಸ್ವರ್ಣಾಭೂಷಣಧಾರಣಂ ಮುಖ್ಯಮಂದಿರಸ್ಯ ಪುರತಃ ರಥಾನಾಂ ಪುನರಾಗಮನಸ್ಯ ಪಶ್ಚಾತ್ ಏಕಾದಶೀ ತಿಥೌ ಭಗವತಾಂ ಸುನಾವೇಶಃ ಸ್ವರ್ಣವೇಶಃ ಭವತಿ. ಅಸ್ಮಿನ್ ದಿನೇ ಜಗನ್ನಾಥಃ ಬಲಭದ್ರಃ ಸುಭದ್ರಃ ಚ ಬಹುಮೂಲ್ಯೈ ಸ್ವರ್ಣಾಲಂಕಾರೈ ಅಲಂಕ್ರಿಯಂತೆ. ದೇವಾನಾಂ ಏತದ್ ರೂಪಂ ದ್ರಷ್ಟುಂ ವಿಶಾಲಃ ಜನುಸಮುದಾಯಃ ಏಕತ್ರ ಭವತಿ. ರಥಯಾತ್ರಾಯಾಃ ಸಾಮಾಜಿಕಂ ಸಾಂಸ್ಕೃತಿಕಂ ಚ ಮಹತ್ವಂ. ಶ್ರೀಜಗನ್ನಾಥ ರಥಯಾತ್ರಾ ಕೇವಲ ಧಾರ್ಮಿಕೀ ಯಾತ್ರಾ ನ ಭವತಿ ಅಪಿತು ಅಸ್ಯಾಃ ಮಹಾನ್ ಸಾಮಾಜಿಕಃ ಸಂದೇಶಃ ಅಸ್ತಿ. ಸಮಾನತಾ

0: ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್ ಇತಿ.
1: ಅಭಿ ಆಪ್ ಸುನ್ ರಹೇ ಥೆ ಭಾಸ್ಕರ್ ಮಿಶ್ರ ಕಿ ವಾರ್ತಾ ಶ್ರೀ ಜಗನ್ನಾಥ ಲೋಕ ಯಾತ್ರಾ. ಇಸ್ಕೆ ಸಾಥ್ ಹಿ ಸಂಸ್ಕೃತ ಕಾರ್ಯಕ್ರಮ ಸಮಾಪ್ತ ಹೋತಾ ಹೈ. ಹಮ್ ಆಕಾಶವಾಣಿ ಕೆ ಪ್ರಯಾಗ್ರಾಜ್ ಕೇಂದ್ರ ಸೇ ಬೋಲ್ ರಹೇ ಹೈ.